0: ಶ್ರೀಧಾಕುರಾ ಪ್ರಶ್ನೆ ವಿಚಾರ
1: ಉಜಾಲೋ ರೇಡಿಯೋ ನೆಟ್ವರ್ಕ್ ಅಹಿಲೆ ಬಿಹಾನಕು 8 ಬಜ್ಯು
2: ಯೋ ಸಮಯ ಕಿಸಾನ್ ಪಾಯ್ ಪ್ರಾಡಕ್ಟ್ಸ್ ಪ್ರಾಲಿಕೊ ಹೋ
1: ರಾಷ್ಟ್ರಕು ಸಾನ್ ಕಿಸಾನ್
2: ಅ ಕಂಪ್ಲೀಟ್ ಪೈಪಿಂಗ್ ಸಲ್ಯೂಷನ್ಸ್
3: ಯೋ ಉಜಾಲೋ ರೇಡಿಯೋ ನೆಟ್ವರ್ಕ್ ಕಾಠ್ಮಂಡುಮಾ 90 ಮೆಗಾಹರ್ಟ್ಜ್ ಅವ ಪ್ರಸ್ತುತ ಕೃಷಿ ವಿಶೇಷ ಕಾರ್ಯಕ್ರಮ ಬದಲಿದು ನೇಪಾಳ.